ಧಾಗೃತಿ ಧರ್ಮ ದೃಗ್ ದಾಗೃತಿ ಧೇಮ ಧರ್ಮ ಜಾಗೃತಿ ಧರ್ಮ ದೃಗ್ ಜಾಗೃತಿ ದೇಮ ದೇರ್ನ ಜಾಗೃತಿ ಧರ್ಮ ದೃಗ್ ಜಾಗೃತಿ ದೇಮ ದೇರ್ನ ತದ್ರ ದಾನಿ ದಾನಿ ತೋಮ ದಾನಿ ತಲಲ್ ತೋಮ ದೇರ್ನ ತದ್ರ ದಾನಿ ದಾನಿ ತೋಮ ದಾನಿ ತಲಲ್ ತೋಮ ದೇರ್ನ ತಗ ತಗ ತಗ ತಗ ಧರಿ ಕಡ ಧರಿ ಕಡ ತಗ ಧರಿ ಕಡ ತಗ ತ್ರಾಮ ಕಿರ್ತಾ ಕಿರ್ತ ತಗ ತಗ ತಗ ಧರಿ ಕಡ ತಗ ಧಮ ಕಿರ್ತ ತಗ ತಗ ನಿ ಕರಧಾ ತದ್ರ ದಾನಿ ದಾನಿ ತುಮ ದಾನಿ ತಲಲ್ ತೋಮ ಜರ್ನಾ ಸಂಗೀತ ಭುಜಂಗ ಪ್ರಿಯಾ ಛಂದ ಜಾಗೃತ ನಾಗೃತ ಬಾಗೃತ ಬಾಜೆ ಗಾಗೃತ ಗಾಜೆ ಮಹಾ ಗಜ ಗಾಜೆ ಕಾಗರದಂ ತೀರಂ ಕೊಕ್ಕಂ ಕಳಾಕಂ ಕಾಗರದಂ ಕಾತಿ ಕಟಾರಿ ಕಡಾಕಂ ದಿರ್ನಾ ದಿರ್ನಾ ದಿರ್ನಾ ಕದ್ರದ